ಓಕೆ ಜಿ, ಓಕೆ ಜಿ, ವೆಲ್ಕಮ್ ಬ್ಯಾಕ್ ಹರ್ಕಲಿ ಟೈಮ್ ರಾಸ್ ರೆಡಿ ಜಾತ್ ಕಂಪ್ ಆತಿದೆ ಅನ್ನು ಕೋಶಿಶ್ ಕುಯ್ ಕಮ್ ಸರ ಸೂ ಕುಂಬರ ಹಾಗಿಸಲ್ ಪ್ರೋಗ್ರಾಮ್ ಕೆ ವಾಳಿ ಇನ್ನು ತಾಸು ದಾಸಿ ಕಾರು ಕೈ ಕನ ಆಚಿ ರಾಶಿ ದ ಮೆಸೇಜ್ ತಲಾರಿ ಮುಂಗ್ ಸರ ಖಪಲ್ ಪೇಗಾಮಾತ್ ಶರೀಕ್ ಕೈ ಅನ್ನು ದಿ ಸರ ಬಚ್ಚೆ ಕಮ್ ದೇ ಬೆಹ್ತರ ದಾವಿ ಯೋ ಹುಬ ಟೈಮ್ ಡೇ ಜಾತ್ ಕಮ್ ವಾಖಲಿ ಪುಲ್ ಬಜಸ್ ತಾಸು ಟೂಲ್ ಮೆಸೇಜ್ ನ ಟೂಲ್ ಕಾಲು ನ ಶರೀಕ್ ಕಮ ಅನ್ನು ದಿ ಕಿ ತಾಸು ದಾವು ಫೈದಾ ದಾ اور مال ہم پیدا او سکالو نہ خلو کنے ڈیر جا تھا نبیہ بٹ ٹائم سے ہے کہ ساس پیغامات پہ پاتی کی گی خان